ಗೋಪಾಲ್ ಗೋವಿಂದ ನಾಕ ಮಂಜೂರಿಯ ದೇಹ ದಸ ಮನ ಚಾವ ನ ಜಾಯ ಸೂರ್ಯ ದೇಹ ದಸ ಮನ ಚಾವ